ಗಮ ಗ ಧನಿ ದ ಗಮ ಗ ಧನಿ ದ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ ಗ ಧನಿ ದ ಗಮ